0: செபி மூலம் இன்வெஸ்டர் விழிப்புணர்வு முயற்சி. மேலும் விவரங்களுக்கு செபி இன்வெஸ்டர் வெப்சைட்டை பார்க்கவும் அல்லது செபி சார்த்தி ஆப் டவுன்லோட் செய்யவும்.
1: ನಾಲ್ಕು ಬಿಟ್ಟ ಜನ ಎಲ್ಲಾಗ ನಮಸ್ಕಾರ. ಇದು ಊಟಿ ಎಫ್ಎಂ 101.8. ನಂಗ ಜನವು ಸಂತೋ ನಂಗ ಊಟಿ ಎಫ್ಎಂ ದೋಗ 641 ಇಜುಮಣಿಗೆಟ್ಟ ಬೆಟ್ಟದ ಗಮಲು ಬಡುಗುಮಳಿ ಪಾಡಲ್ಗಳು ಕೀರ್ತನ. ಈ ಬಡುಗುಮಳಿ ಪಾಡಲ್ಗಳು ಒಂದೊಂದು ಜನವು ಒಂದೊಂದು ಮಾಕೆಯಾನ ಪಾಡಲ್ಗಳು. ಇದ್ರಲ್ಲಿ ಸಂತೋಷ, ದುಃಖ, ಆನಂದ, ಯೋಸನೆ ಎಲ್ಲ ವಿಧವಾದ ಕಲಂದ ಒಂದು ಕಲವಿಯ ನಂಗ ಜನ ಜನಗೂ ಕೇತುಂದಿದ್ದ ನಿಂಗ ಆರ್ವವ ಕೇಪ ಈ ಕದೆಯ ನಾ ನಿಂಗಾಗಿ ಪ್ಲೇ ಮಾಡಿನಿ.

ನಿನ್ನ ಬಣ್ಣ ಕೇಳಿ ಎನ್ನ ಎಣ್ಣದೋಗೆ ಬಂದು ಓರೆ, ಎನ್ನ ಮನಸ ಕಲಕ್ಕೆ ನೀ ಪರಂದು ಓರೆ. ಮಮ್ಮನ ಹೆಣ್ಣುನಿ ನೀ ಎನ್ನ ಮರಗದ ಊನಿ, ನಿನ್ನ ಏಗುವ ಕಂಡು ನಾ ನೋಡಿ ತಾಲಿ ಕಟ್ಟಿ ಎನ್ನ ಸೊಂದವ ಕೊಂಡಾಡುವೆ ಎಂಬ ಈ ಒಂದು ಸೌಕಾದ ಕರೆಯ ನಂಗ ಈಗ ಕೇಪು.

ನೆನಪೊಂದು ನೆಂಜುದೋಗೆ, ಉನಿಪೊಂದು ಅಳ್ಳೆದೋಗೆ, ಅರಪುಗ ಅಣ್ಣು ಮಾಕೆ ನಾ ಬನ್ನೆ, ಅಲುಪುಗ ನೆರ ಸೇದು ನಿನ್ನ ಕೋಡೆ ನಾ ಇದ್ದೆ.

ಎಡೆಜವುವನೆ ನಿನ್ನ ನೋಡುವನೆ, ಎಡಕಣ್ಣು ಎನಗ ಉದರನೆ. ಸಾವಿರ ಕನಸಲ್ಲವ ನಾ ಪೊಕ್ಕಿಷ ಮಾಡಿ ಮಾಡಿಬಿತ್ತೆ. ಹೇಗೋ ನಿನ ಕಂಡು ಹೇಗಿನೇ ಎಂದು ಹೇಗಿ ನಾ ಇಂದು ಕಾತುಂದಿದ್ದೆ.